ಸ್ತುತೆ ಶಿವದೂತಿ ಸ್ವರೂಪೇಣ ಹತ ದೈತ್ಯ ಮಹಾಬಲೆ ಘೋರ ರೂಪೇ ಮಹಾಭಾವೇ ನಾರಾಯಣಿ ನಮಸ್ತುತೇ.

ಸ್ತುತೆ ಶಿವದೂತಿ ಸ್ವರೂಪೇಣ ಹತದೈತ್ಯ ಮಹಾಬಲೆ ಘೋರ ರೂಪೇ ಮಹಾರಾವೇ ನಾರಾಯಣಿ ನಮಸ್ತುತೇ.

ಸುತೆ ಶಿವದೂತಿ ಸ್ವರೂಪೇಣ ಹತ ದೈತ್ಯ ಮಹಾಬಲೆ ಘೋರ ರೂಪೇ ಮಹಾರಾವೇ ನಾರಾಯಣಿ ನಮಸ್ತುತೆ ದಂಶಾಕರಾಲವದನೆ ಶಿವಮಾಲಾ ವಿಭೂಷಣೆ ಚಾಮುಂಡೇ ಮುಂಡವಧನೆ ನಾರಾಯಣಿ ನಮಸ್ತುತೆ ಲಕ್ಷ್ಮೀ ಲಜ್ಜೆ ಮಹಾವಿದ್ಯೆ ಶ್ರದ್ಧೆ ಪುಷ್ಟಿ ಸ್ವಧೆ ಧ್ರುವೆ ಮಹಾರಾತ್ರಿ ಮಹಾವಿದ್ಯೆ ನಾರಾಯಣಿ ನಮಸ್ತುತೆ ನಿಧೆ ಸರಸ್ವತಿ ವರೆ ಭೂತಿ ಬಭ್ರವಿತಾಮಸಿ ನಿಯತೆ ತ್ವಮಸಿ ದೇಶೆ ನಾರಾಯಣಿ ನಮಸ್ತುತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ.